0: ಸಂಘ ನಿಗಳಿಸಿದ್ದಾರೆ. ಸೈದಿಯುಡನ್ ತಳಗದರೆ ಪುತ್ತಂಬುದು ಪಾಡಲ್ತಾರೆ. ರಾತ್ರಿ ನೀಲೇ ಬಾನೋಲಿಗೆ ಕೊಡು ಕೊಡು ಕೊಡು ಕೊಡು ಐದು ಯಾರೇ ಕೇಳು ಕೇಳು.
1: ತಮಿಳ್ ಒಳಗಿದ್ದು ತಮಿಳ್ ಒಳಗಿದ್ದು ಬಾನಲ ತಮಿಳ್ ಬರೆದಿದ್ದು